ಕವಚಸ್ತೋತ್ರಮಹಾಮಂತ್ರಸ್ಯ ಅಗಸ್ತ್ಯೋ ಭಗವಾನ್ ಋಷಿಃ ಅನುಷ್ಟುಪ್ ಛಂದಃ ಆದಿತ್ಯೋ ದೇವತಾ ಗೃಣಿಯೇ ಬೀಜಂ ಸೂರ್ಯಗುಂ ಶಕ್ತಿಃ ಆದಿತ್ಯೋ ಕಿಲ ಮಮ ಆದಿವತ್ತಾ ಸಿದ್ಧ್ಯತ್ತೆ ಸ್ತೋತ್ರಮಹ ಗೃಣಿಃ ಪಾತು ಶಿರೋ ದೇಶಂ ಸೂರ್ಯಃ ಪಾತು ಲಲಾಟಕಂ ಆದಿತ್ಯೋ ಲೋಚನೆ ಪಾತು ಶ್ರುತಿಂ ಪಾತು ದಿವಾಕರಃ ಘ್ರಾಣಂ ಪಾತು ಸದಾ ಪಾನು ಮುಖಂ ಪಾತು ಸದಾ ರವಿಃ ಜಿಹ್ವಾಂ ಪಾತು ಜಗನ್ನೇತ್ರಃ ಕಂಠಂ ಪಾತು ವಿಭಾವಸುಃ ಸ್ಕಂದೌ ಗ್ರಹವತಿಃ ಪಾತು

ಲೋಚನ ನಾಸಿಕಾ ಮೇ ಶಕ್ತಿಧರ ಕಂಠ ಮೇ ಪಾತು ಭೌಮಕ ಭುಜೌ ತು ರಕ್ತ ಮಾಲೀ ಚ ಹಸ್ತ ಶೂಲಧರಸ್ತಟ ಚತುರ್ಭುಜೋ ಮೇ ಹೃದಯ ಪುಕ್ಷಿಂ ರೋಗಾಪಹಾರಕ ಕಟಿಂ ಮೇ ಭೂಮಿ ಜಃ ಪಾತು

ಸಂತಿ ಪ್ರಚೋದಯಾತ್ ಏಕದಂತಂ ಚತುರ್ಹಸ್ತಂ ಪಾಶವಂ ಕುಶಧಾರಿಣಂ ವರದಂ ಚ ವರದಂ ಹಸ್ತೇ ಬಿಭ್ರಾಣಂ ಮೂಷಕಧ್ವಜಂ ರಕ್ತಂ ಲಂಬೋದರಂ ಶೂರ್ಪಕರಣಕಂ ರಕ್ತವಾಸಕಂ ರಕ್ತಗಂಧಾನುಲಿಪ್ತಾಂಗಂ ರಕ್ತಪುಷ್ಪೈಃ ಸುಪೂಜಿತಂ ಭಕ್ತಾನುಕಂಪಿನಂ ದೇವಂ ಜಗತ್ಕಾರಣಮಚ್ಯುತಂ ಆವಿರ್ಭೂತಂ ಚ ಸೃಷ್ಟ್ಯಾದ್ಯೌ ಪ್ರಕೃತೇಃ ಪುರುಷಾತ್ಪರಂ ಏವಂ ಧ್ಯಾಯತಿ ಯೋ ನಿತ್ಯಂ ಸ ಯೋಗೀ ಯೋಗಿನಾಂ ವರಃ ನಮೋ ಭ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮಥಪತಯೇ ನಮಸ್ತೇಸ್ತು ಲಂಬೋದರಾಯ ಏಕದಂತಾಯ ವಿಘ್ನನಾಶಿನೇ ಶಿವಸುತಾಯ ಶ್ರೀ ವರದ ಮೂರ್ತಯೇ.